ಎಲ್ಲಾ ಓದೋದು ಬಾಡದಲ್ಲಿ ಆಚೀನ ನಾದೇನು ಶಿಧಾಮೋದರ ಅನ್ನಿ ಹಿಂದೆ ಕೇಳಿಸಿಲ್ಲವ ನೀನನ್ಯ ಮೋಚನ್ ಅಲ್ಬಾಮ ಸೌರ್ಯಂ ಕಷಹೌಸಾವ ಹಿಂಗೆ ಮಾವು ಶೇಷಿ ಅನ್ನ ಕೂದ ಅನ್ನ ಅಕ ಕಿಲ್ಲಾಚಿ ಕಷ್ಟ.